ಬಾನಿಸಲು ಬಾನಿಸಲಿಕ್ಕಿಂತ ಅಹಂಭಾವಮ್ಮ. ನೀ ಕಣ್ಣರ ಮುಂದೆ ನೀ ಭಾರ್ಯನ ಪರಾಭಿಸಿದ ಕಾಕ ಸುಚ್ಚಾತ್ಮ ಏಟು ಬರಾಮ

ಕಲಸಿ ನೋಡಿ ಮುಂದು, ನುಬ್ಬೆತ್ತಲಿವಾಗಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು, ನುಬ್ಬೆತ್ತಲಿವಾಗಿ ನೋಡಿ ಮುಂದು. ಪಡು ಪಡು ಪಡು ಪಡು ಪಡು ಪಡು ಲೇಚಿ ನೆಲಪಡು.